ಕರ್ತವ್ಯದಳ ಭವ್ಯಮಲ ಪೀತಮಲ ಶೋಣಿಮಲ ಸಂಗಮಲ ಸಜಾಶ್ರಯ ಬಲ ಬಂದೀಗದ ಶರದಿಂದು ಮಂಡಲೀ ಬಿಭ್ರಮದ ಗಭ್ರ ಶುಭ್ರ ಪುನಃಭವಾಧಿಕ್ಯತಾಂಗುಳಿ ಗಾಳಲಿ ಪೀಡಿತ ಪದ್ಮಾಸನ ಜಾನುತಲಾವತಿ ಲಂಬ ವಿಡಂಬಿತ ಮಾರಣ ಶುಂಡ ದಂಡ ವಿಜಂಭಿತ ನೀಲಮಣಿಮಯ ಕಲ್ಪಗಳ ವಿಭ್ರಮದಾಜಿ ಮೃಣಾಲಲತಾಯದ ಸಮುಜ್ವಲ ತತರ ಕನಕವಲಯವಲ್ಲಿ ಭಜಿತರ ಬಾಹುದಂಡಯುಗಳ ಯುಗಪತಿ ಕೋಟಿ ಮಕರ ಕಲಂಬಕರ ಮಂಡಲ ಜಾಜ್ವಲ್ಯಮಾನ ಸುಂದರಿ ಜಲ ಪಾಂಡ

ಸಾತಿ ಧರಮಣಿಗಣ ಕಿರಣ ವಿಧುರಣ ವಿಧಿಮಿರ ಮೋಹಗರ್ಭವೇಹ ಮಡ್ಡು ಡಿಂಡಿ ಮಡಬರ ದಜ್ಜರ ಕಾಹಳಿ ಪದಹಾವಳಿ ಮೃದು ಮದ್ದಳಾದಿ ಮೃದಂಗ ದುಂದುಮಿ ಧಕ್ಕಿಗಾ ಮುಗ ಹೃದ್ಯವಾದ್ಯಗ ಮಧುರ ಮಂಗ